ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಮತ್ತು ಮಿಡ್ ರೇಂಜ್ ಕಂಪ್ಯೂಟರ್, ಸರ್ವರ್, ಪರ್ಸನಲ್ ಕಂಪ್ಯೂಟರ್ ಮತ್ತು ಪಿ ಸಿ ಪುದಪ್ಪು, ಸಿಂಗಲ್ ಬೋರ್ಡ್ ಕಂಪ್ಯೂಟರ್, ಪ್ಲಗ್ ಕಂಪ್ಯೂಟರ್, ಸ್ಟಿಕ್ ಪರ್ಸನಲ್ ಕಂಪ್ಯೂಟರ್, ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್, ಕಂಪ್ಯೂಟರ್ ಆನ್ ಮೊಡ್ಯೂಲ್, ಸಿಸ್ಟಮ್ ಆನ್ ಮೊಡ್ಯೂಲ್, ಸಿಸ್ಟಮ್ ಇನ್ ಎ ಪ್ಯಾಕೇಜ್, ಸಿಸ್ಟಮ್ ಆನ್ ಚಿಪ್ ಮತ್ತು ಅಪ್ಲಿಕೇಶನ್ ಪ್ರೊಸೆಸರ್ ಪುದಪ್ಪು, ಲಪೆನ್ ಮೈಕ್ರೋ ಕಂಟ್ರೋಲರ್. ಲಸನ್ ಕ್ರಿಪ್ಟಿಯಂಗ್ ಬಂಗ್ ಪೆಂತ ಸರ್ವರ್ ಅಲಂಗ್ತಾ ಸೊಂಥಮ್ ದುಥುಲಾ ಲಗಿ ರೆಕ್ ಮೌಂಟ್ ಸರ್ವರ್, ಬ್ಲೆಟ್ ಸರ್ವರ್, ಲಪೆನ್ ಟವರ್ ಸರ್ವರ್. ಲಸನ್ ತಾ ಥಾಕ್ಸಿ ಪರ್ಸನಲ್ ಕಂಪ್ಯೂಟರ್ ಮತ್ತು ಇಥಿಹೆಕ್ ಪೆನ್ ಪಿ ಸಿ ಅಲಂಗ್ತಾ ಸೊಂಥ್ರಕ್ ಕೆಥಾಕ್ ದುಥುಲಾ ಲಗಿ ವರ್ಕ್ ಸ್ಟೇಷನ್, ಮೈಕ್ರೋ ಕಂಪ್ಯೂಟರ್, ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಕಂಪ್ಯೂಟರ್, ಮೊಬೈಲ್ ಕಂಪ್ಯೂಟರ್, ಲಪೆನ್ ವೇರೇಬಲ್ ಕಂಪ್ಯೂಟರ್. ವರ್ಕ್ ಸ್ಟೇಷನ್, ವರ್ಕ್ ಸ್ಟೇಷನ್ ಫುಲತೆ ಲಕೆ ಪರ್ಸನಲ್ ಕಂಪ್ಯೂಟರ್ ಅಂಗ್ಬಂಗ್ ಕಂಗ್ತಾಂಗ್ ನಾಯ್ ಲಪೆನ್ ಕೆಥೆ ನಾಯ್ ಪೆನ್ ಇಸಿಲು. ಲಬಂಗ್ ಸೊ ಕಂಪ್ಯೂಟರ್ ಕೆ ಕಾಂಪ್ಲೆಕ್ಸ್ ದತ್ತಾ ಮತ್ತೆ ಅಹೇರಿಂಗ್ ತಂಗ್ರಾಕ್ರಾ ಕಸೊನಮುಂಗ್ ಕಪೆಕ್ಲಾಂಗ್ ಮತ್ತೆ ಕಸೆಲಾಮ್ ಇಯಫಾನ್. ಸೊನ್ಸಿ ಥ್ರಿ ಡಿ ಅಹರ್ಮು ಕಸೆಲಾಮ್, ವಿಡಿಯೋ ಲಪೆನ್ ಸೌಂಡ್ ಇಂಜಿನಿಯರಿಂಗ್ ಅಸೊನ ಅಹರ್ಮು ಕಸೆಲಾಮ್ ಲಪೆನ್ ಕಪಕ್ಲಾಂಗ್ ಹೈ ಹುಯಫಾನ್. ಜಂಗ್ದಂಬೆ ಹಾಲಿವುಡ್ ಅಲಾಮರ್ಜಾನ್ ಅವೆಂಜರ್ಸ್, ಅವತಾರ್ ಲಪೆನ್ ಅನಿಮೇಷನ್ ಅಲಾಮರ್ಜಾನ್, ಲಯನ್ ಕಿಂಗ್ ಅಸನ್ಸನ್ ಅಲಾಮರ್ಜಾನ್ ಕೆ ಲಸನ ಕಂಪ್ಯೂಟರ್ ಪೆನ್ಸಿ ಕಸಲಾಮಿಲ. ಹಿನಿ ಮೈಕ್ರೋ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್ ಕೆ ಕಂಪ್ಯೂಟರ್ ಅಸು ಲಕಿ ಹೆಮಲಂಗ್ ಪೆನಿ ಲೋ ಕೆ ತಕ್ ಕೆ ಫ್ರಿ ನಾಯ್ ಹುಯ ಅಸಾಯಿಸು ಅಫಾನ್. ಲಫಾನ್ ಹೋಮ್ ಕಂಪ್ಯೂಟರ್ ಪುತಪ್ಪು ಕೆ ಥಮಂಗ್ ದೆಂಗ್ ಮಂಗ್ ಕೆ ಡೆಸ್ಕ್ಟಾಪ್ ಕಂಪ್ಯೂಟರ್. ಡೆಸ್ಕ್ಟಾಪ್ ಕಂಪ್ಯೂಟರ್ ಕೆ ಮೈಕ್ರೋ ಕಂಪ್ಯೂಟರ್ ಪೆನ್ ಅಸಾಪ್ ಥೆ ಮುಚದ ಲಪೆನ್ ನಾಹಕ್ ಟಾ ಎನ್ಮಿ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂಬಂಗ್ ಟಾ ಕೆ ಥಾಕ್ ದುಥುಲಾ. ಸೊನ್ಸಿ ಟವರ್ ಡೆಸ್ಕ್ಟಾಪ್, ಸ್ಲಿಮ್ ಲೈನ್ ಡೆಸ್ಕ್ಟಾಪ್, ಸ್ಲಿಮ್ ಲೈನ್ ಡೆಸ್ಕ್ಟಾಪ್ ಲಂಗ್ ಪಸಂದ ನೀ ದುಥುಲಾ. ಮಲ್ಟಿಮೀಡಿಯಾ ಕಂಪ್ಯೂಟರ್ ಲಪೆನ್ ಗೇಮಿಂಗ್ ಕಂಪ್ಯೂಟರ್. ಆಲ್ ಇನ್ ಒನ್ ಪಿ ಸಿ, ನೆಟ್ಟಾಪ್, ಹೋಮ್ ಥಿಯೇಟರ್ ಪಿ ಸಿ, ಕೀಬೋರ್ಡ್ ಕಂಪ್ಯೂಟರ್, ಪೋರ್ಟೇಬಲ್ ಕಂಪ್ಯೂಟರ್, ಥಿನ್ ಕ್ಲೈಂಟ್ ಲಪೆನ್ ಇಂಟರ್ನೆಟ್ ಅಪ್ಲಾಯನ್ಸ್ ಹೈ ಹುಯ್. ಫ್ಲಿ ಲ್ಯಾಪ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಕಂಪ್ಯೂಟರ್ ಅಫಾನ್ ಲ್ಯಾಪ್ಟಾಪ್ ಮತ್ತು ನೋಟ್ಬುಕ್ ಪುಟಪ್ಪು ಲಕಿ ಕಂಪ್ಯೂಟರ್ ಅಂಬಂಗ್ ಪೆನ್ ಕೆ ಎನ್ ಕರ್ ಜಾಂಗ್ ಮುಚಡ ಬಾಂಗ್ಲು. ನನ್ಕೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಸೊನ್ ಸೊನ್ ನಂಕ್ಲಾಂಗ್ ಉಲೊ. ಸೊನ್ಸಿ ಗೇಮಿಂಗ್ ಲ್ಯಾಪ್ಟಾಪ್, ರಾಗೆಟ್ ಲ್ಯಾಪ್ಟಾಪ್, ಟು ಇನ್ ಒನ್ ಪಿ ಸಿ, ಅಲ್ಟ್ರಾ ಬುಕ್, ಕ್ರೋಮ್ ಬುಕ್, ಸಾಪ್ ನೋಟ್ಬುಕ್, ಸ್ಮಾರ್ಟ್ ಬುಕ್ ಲಪೆನ್ ನೆಟ್ಬುಕ್ ಹೈ ಹುಯ್. ಫೊ ಮೊಬೈಲ್ ಕಂಪ್ಯೂಟರ್, ಮೊಬೈಲ್ ಕಂಪ್ಯೂಟರ್ ಪುಲತಂತೆ ಲಕೆ ಕಚಿನಿ ದಾಮ್ ಸುಂಗ್ ಒಯ್ಲೊ ಅಥೆ ಲಕೆ ಅನುತ್ತೇನ ಲಂಗ್ತಾ ನೊನಕಾಯ್ಗೆ ಕೆ ದೋಸಿ ಕೆ ಅಂಗ್ಲೊ. ಕಂಪ್ಯೂಟರ್ ಅಸನ್ ಮತ್ತೆ ಆ ಕೆಟೆಗುರಿ ಅಂಬಂಗ್ ಕರ್ಜಾಂಗ್ ನಾಯ್ ಲಪೆನ್ ಕಿ ಬಿನಾಯ್ ಪುಲತಂತೆ ಲತಾ ಇಸಿಲೊ. ಮೊಬೈಲ್ ಕಂಪ್ಯೂಟರ್ ಅಂಬಂಗ್ಟಾ ಕೆ ಥಾಕ್ ದುಥುಲಾ ಲಕೆ ಟ್ಯಾಬ್ಲೆಟ್ ಕಂಪ್ಯೂಟರ್, ಸ್ಮಾರ್ಟ್ಫೋನ್ ಲಗೆ ಮಂದುತ ಚಿನಿಲ, ಅಲ್ಟ್ರಾ ಮೊಬೈಲ್ ಪಿ ಸಿ, ಪೊಕೆಟ್ ಪಿ ಸಿ, ಪಾಮ್ಟಾಪ್ ಪಿ ಸಿ, ಹ್ಯಾಂಡ್ ಹೆಲ್ಪ್ ಪಿ ಸಿ ಲಪೆನ್ ಪೊಕೆಟ್ ಕಂಪ್ಯೂಟರ್. ಥ್ರಕ್ ವೇರಿಯೇಬಲ್ ಕಂಪ್ಯೂಟರ್, ವೇರಿಯೇಬಲ್ ಕಂಪ್ಯೂಟರ್ ಪುಲತಂತೆ ಲಕೆ ಇರಿ ಎಬಾಂಗ್ ಅಲೋಂಗ್ ಕಚೆ ಕಾಕ್ಮಿಯ ಕಂಪ್ಯೂಟರ್ ಲೊ. ಸೊನ್ಸಿ ಸ್ಮಾರ್ಟ್ ವಾಚ್ ಲಪೆನ್ ಸ್ಮಾರ್ಟ್ ಗ್ಲಾಸಸ್. ಲಾಥಾಕ್ ನಿಲಿ ಕಿ ಜೊಂಗ್ ಪೊನ ಕಂಪ್ಯೂಟರ್ ಅಂಗ್ಬೋ ಪೆನ್ ಕುನಾಟ್ನೆ ನಿಲಿ ಕಿ ಜೊಂಗ್ ಪೊನ್ ಪಿಯ ಕಂಪ್ಯೂಟರ್ ಟಾ ದುಲಾಂಗ್ ಟಾಹಮಿನಿ ಅಥೆ ನನ್ಕೆ ಅಸನ್ ಸನ ಕಂಪ್ಯೂಟರ್ ನಂಕ್ಲಾಂಗ್ ಪಿಕ್ಲು. ಕಂಪ್ಯೂಟರ್ ಪೊಹಮುಯಿಲಿ ತುಮ್ ಮುನಿತರ್ ಮತ್ತೆ ಅಮಹಾಂಗ್ ಕೆಕ್ಲಾಂಗ್ ಅದಿಮ್ ಲಂಗ್ ಥೆಗ್ಲಕ್ಸಿ ಜಯ ಕಿ ಅಸನ್ ಅಂಗ್ನ ಬಂತಲ ಬಂಗ್ ಸ್ವಾರ್ಜನಾ ಕೆಕ್ಲಾಂಗ್ ಅತ್ತುವಾರಾ ಜಾಗ್ ದಿಂಗ್ ಉ ನಿಲಿಗಿ ಪುದಮ್ ಜಿಯ ಬಂಗ್ ಕೆ ಅಸನ್ ಅಮುಂಗ್ ಮತ್ತೆ ಇಂಗ್ಲಿಷ್ ಅಲಾಮ್ ಪೆನ್ ಕಿಪು ಕಂಪೊನೆಂಟ್ ಕೆನಾಂಗ್ ಜಿದು. ಕಂಪ್ಯೂಟರ್ ಇಸಿ ಕಪಾಮಾನ್ ದೆ ಜಿಯ ಫಾನ್ ಬೇಸಿಕ್ ಮತ್ತೆ ಕೆನಾಂಗ್ ವೇಗ್ ಜಿ ಅಸನ್ ಅಮುಂಗ್ ಕೆ ಮದರ್ ಬೋರ್ಡ್, ಪ್ರೊಸೆಸರ್, ರ್ಯಾಮ್, ಸ್ಟೋರೇಜ್ ಡ್ರೈವ್, ಎಸ್ ಎಂ ಪಿ ಎಸ್, ಸಿ ಪಿ ಯು ಫ್ಯಾನ್ ಮತ್ತೆ ಪ್ರೊಸೆಸರ್ ಫ್ಯಾನ್, ಕೆಬಿನೆಟ್ ಲಪೆನ್ ಮೋನಿಟರ್ ಹೈ ಹುಯ್ ಎಂದು ಲಪೆನ್ ನಾನ್ಪಾರಟಾ ಕೆ ನಾಯಿ ದುಲಾಂಗ್ ಲಗೆ ಮುಚಿಥಾನ್ ಪನ್ ಬೊಮಾ ನೀಲಿ ಅಫ್ರಾಂಗ್ಸಿ ಮದರ್ ಬೋರ್ಡ್ ಅಪ್ತಾ ಕಸಾಪ್ ಕೆ ಥಾನ್ ಜಿನಿಂಗ್ ಹಾ. ಪ್ರಿಂಟೆಡ್ ಸರ್ಕಿಟ್ ಬೋರ್ಡ್ ಮತ್ತೆ ಮದರ್ ಬೋರ್ಡ್ ಕೆ ಕಂಪ್ಯೂಟರ್ ಅಲಂಗ್ ಕೆ ದೊ ಅನಸನ್ ಅಮುಂಗ್ ಕಪಾರ್ ಜಾಬ್ ಇಜಿಯಾ ಮೊಯರ್ ಬುಂಗ್ ಪುಲೆ ಪುದೆ ತಮಿ. ಕಂಪ್ಯೂಟರ್ ಅಲಂಗ್ ಕೆನಾಂಗ್ಸತ್ ಅಂಗ್ದುಂ ಅಸನ್ ಅಮುಂಗ್ ಅನ್ಕೆ ಮದರ್ ಬೋರ್ಡ್ ಲಂಗ್ಸಿ ಪವರ್ ಡುನ್ ಪೊ. ಮದರ್ ಬೋರ್ಡ್ ಟಾ ಅಸನ್ ಅಜಾದ್ ದುಪಿಕ್ ಅಸನ್ ತಿನ ಮದರ್ ಬೋರ್ಡ್ ಸಿ ಅಂಗ್ ತನ್ ಅಸನ್ ಅಮುಂಗ್ ಸಪೋರ್ಟ್ ಮತ್ತೆ ಖರ್ಚಾಗ್ ಲಾಭ ಜಿ ಲಪುಕಲಿ. ಅಜಾಗ ಮದರ್ ಬೋರ್ಡ್ ಕೆ ಅಂಗ್ ತಾನ್ ಪೆನ್ ಅಸನ್ ಸೊನ್ ಕ ಪವರ್ ಡುನ್ ಅಂಗ್ಥರ್ ಮತ್ತೆ ಪೋರ್ಟ್ ದುಪಿಕ್. ಜೊಂಗ್ಸಿ ಸಾಯ್ ಪಿ ಕೆ ಕ್ಲೆಮ ಕಂಪ್ಯೂಟರ್ ಸೊನ್ಸಿ ವಿಡಿಯೋ ಎಡಿಟಿಂಗ್, ಗೇಮಿಂಗ್, ಥ್ರಿ ಡಿ ಅನಿಮೇಷನ್ ಲಪೆನ್ ರೆಂಡರಿಂಗ್ ಅಫಾನ್ಸಿ ಕಸಲಾಮ್ ಜಿ ಪುಲುತಂಗ್ಟೆ ಮದರ್ ಬೋರ್ಡ್ ಟಾ ಅಕಾಂಗ್ ತಾಂಗ್ ಲಪೆನ್ ಅಂಗ್ಥರ್ ಕೆ ಅಂಗ್ ಮದರ್ ಬೋರ್ಡ್ ಸಿ ಎನ್ನಂಗ್ ಕೊಪ್ಪ. ಅಥೆ ಲಸನ ಕಂಪ್ಯೂಟರ್ ಅಫಾನ್ ಕೆ ಗ್ರಾಫಿಕ್ಸ್ ಕೆ ಪವರ್ ಡುಂಜಿ ಅಫಾನ್ ತಾ ಅಂಗ್ಥರ್ ನಂಗ್ ಜಿ ಅದುಂಥುಕೆ ಪ್ರೊಸೆಸ್.